ಜಗತ್ತು ದೊಡ್ಡ ಸಾರ್ಯ ನಿಂದಕ್ಕೆ ದೊಷ್ಟು ಸಾರುತ್ತಾರೆ ತಾರ್ಯ ಜಹಾನ್ ಲಹ್ಯ ಅಹಿಮಾ.

ಕಿರ್ಪಾ ಕರ ಸುಣ್ಣ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇನ್ ಬೇ